0: ಬಹೆ ದೋರೆ ಗಂಗೆ ತಲು ನಹಿ ನಹದೆ ಮೆ ವಿಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ತಬನ ಕೋಟಿ ಅಟೆ ಎನ್ಎಲ್ ಬಿ ದನಡೆ ತಹನೆ ಲುತ್ರಯ್ಯೆ ಪ್ರತಿ ಸಂವರ್ಧನೆ ತೆನಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟ ದಿನವಟ ದನ ನಿಧಾನೆ ಬಿಳದಿ ಗೆನ ಒಬ ಕೋಟಿ ಪತಿಯ ಕುವನ್
3: ಹತ್ತ ಪಸಸರಗಟಾತ್ ವಡಾ ವಿಶ್ವಾಸೆ ದಿನು ಐಎಸ್ಒ ಜಿಎಂಪಿ ತತ್ವ ಸಹತಕೆನ್ ಪಿತುಮ್ಲಾತ್ ಗುಣಾತ್ಮಕ ಆಯುರ್ವೇದ ಔಷಧ ಹನುನ್ ವಾದೋನ್ ಕ್ರಿಮಿರಾಜ ವೆತಿನ್
4: ಆಯುರ್ವೇದ ಔಷಧ ಹಂದುನಾಗನ್ನ ನಿವರದಿ ಸೌಖ್ಯ ಪುರುದು ಗನ ಹರಿ ವಿಧಿಯಟ ದನಗನ್ನ ತ್ಯಾಗಿ ದಿನನ್ನ
3: ಕ್ರಿಮಿರಾಜ ಸೂಸನ
4: ಸೆನಸುರಾದಾ ಸವಸ ಹತರಟ ಕ್ರಿಮಿರಾಜ ಸುವಸನೇವಟ ಎಕ್ವನ್ನ ಸಾದರ ಅನುಗ್ರಹಯ
5: ವಿಶ್ಮಿತಾಯಿ ಪ್ರತ್ಯಕ್ಷಾಯಿ ಬಡೇ ಕಕ್ಕುಮಟ ನವರದಿನ ವೆದಕಮ ಕ್ರಿಮಿರಾಜ ಕರಲ್ ಗುಲಿ ದೆನ್ ಕಾಗಿಲ್ಸ್ ಲಾವ್ ಸುಪಿರಿ ವೆಲದ ಸೆಲ್ ಸಹ ಸಿಯಲುಮ ಒಸು ಸೆಲ್ ತುಳಿ ಕ್ರಿಮಿರಾಜ ಪರಂಪರಾಗತ ಆಯುರ್ವೇದ ಉರುಮಯ

0: ಅಂದ್ರೆ ಆದರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಲಾಕ್ ಆನ್ ರೇಡಿಯೋ ITN.
1: ಘಟಿ ಘಟಿ ಕಡಿ ಮೊಡಿ ಗಿಣಿ ಮದ್ದಾನೆ ಮಹಾ ವ್ಯಾಸ್ಸೆ ವಡ ಕರ್ಲ ವಡ ಕರ್ಲ ಮಹಾನ್ಸಿಯತ ಸಿಂಧು ಹುಸ್ಮಕ್ಕವದು ಸತೀ ದಿನವನ ದವಲ್ ಎಕೆ ಇದ್ದಾನೆ ಹತರ ಬೆಳಕಾನೆ

0: ಸೇವಕ ಹಿನಾ ಬೆಳಿ ಸಿಂಧು ಅನ್ನ ಟಿವಿ ಪ್ರೈಮ್ ಚಮ್ ಚಾರು
1: ಸದೇ ದಿನವಲ ಸವಸ ಹತರಟ
0: ಸಮ ಅನುಗ್ರಹಾಯ
1: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತುನ್ ಗೆನ್ ವಾಪಿತ ಹರಿನ ದ ನವನಿ ಮಾವಕಿನ್ ಎನ ಡೋ ಮಾಸ್ ವಂತ್ರಿ ವಿಕಿಟಿ ಮಿಯಂತ್ರಕ ಸಾದಂಬರಿ ಹಿಮಿ ಕರುವಿಕು ವನ್ನ ಅದು ಮಾವತನ ಬಿಂದು ಏಕ ಏಕ ಹತೈ 679 579
0: ಸಹಯೋಗಿತಾ ಅನುಗ್ರಹಾಯ ರನ್ ಪೌಮಟ್ ಉಪರಿಮ ಮುದಲ ಅಪೇನ್ ಲಕ್ಷೇಟಮ ಪೊಲಿಯ ರುಪಿಯಲ್ 480 ಮಿತರಾಯ್ ಗಾನು ದಿನುವಾಯ್ ರಾತ್ರಾನ್ ಪಲ್ಲಿ ಗುರುಗೇ ರನ್ ಅಯ ಲಖಾಂಡ ರೇಡಿಯೋ ITN
2: ಲೋಕೆ ಮನುಷ್ಯಕ್ಕೆ ದನ್ನ ಧರ್ಮತಮ ಹೆಗೀಮ ಮುಖಾಂತ ಕೇಳ ಧನ್ಯವಾದ
3: ಓ

ಹಮಸ ಹತರಾಯ ವಿನಾಡಿ ಮನಸ್ಸೆ ಕೈ ವೆಲಾವ ಇವರಿನ್ ಡ್ರೈವ್ ಹಾಗೆ ಇನ್ನೋಯ ಪತ್ರಕಾಟ ಕಿಕ್ಕುಕರಿಗಿನ ಮೆಸೇಜ್ ಕಗ್ದಾರ್ನಾರ್ ಪುಲಾಂಕ ವದಿನ ವಾಟ್ಸ್ಆಪ್ ಬಿಕಿಟ ಬಿಂದು ಹತಾಯ್ ಬಿಂದು ಆಯ್ತು ನಾಯ್ ಅನೂತು ನೈ ಪಹಾಯ್ ಅನೂತು ನೈ ಹತ ಬಿಂದು ಹತಾಯ್ ಬಿಂದು ಆಯ್ತು ನಾಯ್ ಅನೂತು ನೈ ಪಹಾಯ್ ಅನೂತು ನೈ ಹತಟ ಹಾಗೆ ವಾಟ್ಸ್ಆಪ್ ಮೆಸೇಜ್ ಕ ಪತ್ರ ದಾಲತಿ ಅನ್ನ.

0: ಅದೇ ಮಂಗೇ ದಸಲ್ ಮೇ ಗಿಯಾ ಸುತ್ರಲಾ ಹಿಟಿ ಹೆಪ್ಪಿನ ವಾಹನ ಕೆಪ್ಪುರ್ ದಿನ ಕಿಯಲ ಮಟ ತಿಮನ ಡ್ರೈವಿಂಗ್ ಗಿನ ಗಾನ್ನ ಏನಂಗ ತಿಮ್ಮೆ ಕಾಟತ್ ವೆಂದ ವೆಂದ ಇನ್ನೋ ನೇನಿ
1: ನಿಮಂತ ಪ್ರಸಾರ ನಿರ್ಮಾಣ್ಯಾಕ್ ಮೀಶಾ
2: ಒಟ್ಟಕ್ ಪೂರ ಉರುವಾಕ್ ನೆ ತಿಯನವಾ ಅರೆ ವಟಕ್ ಗುಣ ಮೇ ನೋನಾನೆ ದವಸಕ್ಕರ ಮಾವ ಗೋಲ್ ಪೇಸಿಗೆ ತಿಯಲ ಏಕೇ ಕದರ ಫೋಟೋ ಗತ್ತೆ ಅಯ್ಯೋ ನೋನಾ ಮೇ ತುನಕ್ ಕತಕಲ್ಲ ರೂಪಿಯಾ ದಾಟ ಪಾಡು ಇವೆಡೇದಾ
1: සති සෑම දිනකම රාත්‍රී 9ට ITN බලන්න. දශක තුනක ලක්හඬ අභිමානීය සමගි නවතම රේඩියෝ රියැලිටිය.

0: ಹಾಟ ಜ್ಯೋತಿ ಇರಿತಾ ರಾತ್ರಿ ಹತ್ತಟ ಹಿಮಾಲಿಕ್ ಜ್ಯೋತಿ ರಾತ್ರಿಯ
1: YouTube channel. Then subscribe.

ಸಮಯ ಸೂತ್ರ ದೇಶನಾದ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂವಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೀನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವ್ಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದ್ಯ ಸಿತಿನ್ ಸಜ್ಜಾನ್ಯ ಕರುಣ ಲಭನ್ನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್.